ಗುಣವಂತೆಯ ಗುಣಧೇ ತೇಹ ಕೋಯ ನ ಸುಜೈ ಜೇ ತೇಸ ಗುಣ ಕೋಯ ಕರೇ ಸುಣಿಯ ಸದ್ಬೀರ ಸುರನಾಥ ಸುಣಿಯ ಧರತ ತಬಲ ಆಕಾಶ ಸುಣಿಯ ದೀಪಲೋ ಪಾತಾಲ ಸುಣಿಯ ಪೋಹ ನ ಸಕ ಕಾಲ ನಾನಕ ಭಗತ ಸದಾ ವಿಗಾಸ ಸುಣಿಯ ದುಃಖ ಭಾವ ಕಾ ನಾಶ ਸੁਣਿਆ ਈਸ਼ਰ ਵਰਮਾ ਇੰਦ ਸੁਣਿਆ ਮੁੱਖ ਸਾਲਾ ਹਨੁਮਾਨ।